0: ತಗ ಜೋಂ ತಗ ದಿಮಿ
1: ತೊಂದಿಗೆ ತೊಂದಿಗೆ ತಗ
0: ಕತ್ತಳಾಂಗ ತಗ ದಿಮ್ಮಿ ತಗ ದಿಮ್ಮಿ ತಗ
1: ಕೆಡತಗ ಕೆಡತಗ
0: ಜೋಡು ತಗ ಜೋಡು ತಗ
1: ತಗ ಜೋಡು
0: ತಗ ದಿಕ್ಕಗ ಜೋಡು
1: ತಗ ಜೋಡು ತಗ
0: ಆ